0: ಉನ್ನವರಿ ಕಶಿಗಂ ಅಂಗಬರಿ ರಜ ಖುಷಿನ ಗೋಲ್ಡಿ ನಮದ ಸರ ಮನ್ಮಿ
1: ನಮರಾಧಿಸ್ತೋ ಬಹುರಾಜ ಕುಂಕುಮತ್ ದೇವ ಬಾಯಿ ಸೋಳ ತರಿ ಭಾನ್ ಭಾನ್
0: ಉನ್ನವರಿ ಕಶಿಗ ಗಬರಿ ರಜ ಖುಷಿನ ಗೋಲ್ಡಿ ನಮದ ಸರ ಮನ್ಮಿ
1: ನಮರಾಧಿಸ್ತೋ ಬಹುರಾಜ ಕುಂಕುಮತ್ ದೇವ ಬಾಯಿ ಸೋಳ